0: ಮಿಸ್ಟರ್ ಜಮೀನ್ದಾರ್, ಹೌ ಡು ಯು ಡು?
1: ಓಕೆ ಟೀಚರ್, ಓಕೆ, ಹೌ ಡು ಯು ಡು?
0: ಹಲೋ ಮಿಸ್ಟರ್ ಜಮೀನ್ದಾರ್, ಹೌ ಡು ಯು ಡು?
1: ಓಕೆ ಟೀಚರ್, ಓಕೆ, ಹೌ ಡು ಯು ಡು?